0: ಕೀಳುಕು ವರ್ಧನ ಟೆಕ್ಸ್ಟೈಲ್ಸ್ ಹತಲಿ ಸ್ವಸರಕ ಡೇವಿಡ್ ಪೀರಿಸ್ ವಿಶ್ವಾಸ ಸಮಗಿನ್ನೆನ ಬಜಾಜ್ ಚೆಟಕ್ ಇಲೆಕ್ಟ್ರಿಕ್ ಸ್ಕೂಟರ್ ದನ್ ರಟಪುರ ವಿಹಿದುನು ಡಿಪಿಎಂಸಿ ಪ್ರದರ್ಶನಾಗಾರ ಸಹ ಡೀಲ ಜಾಲೆ
1: ದನ್ ಬೋಗ್ ಜುವೆಲರ್ಸ್ ವೆತಿ ವೆಡಕುಲಿಯ ನೆತುವಮ ತೋರಾಗತ್ ಬ್ಯಾಂಗಲ್ ಸಹ ಚೈನ್ ಸಂದಹ ಒಬಟ ತೋರಾಗನ್ನ ಲೋಕು ಕಲೆಕ್ಷನ್ ಎಕತುವಕ್ ತಿನೋ ಇಕ್ಮನ್ ಕರನ್ನ ಮೇ ಮಾಸ 29 ದಕ್ವಾ ಪಮನೈ ವಿಸ್ತರ ದನಗನ್ನ ದನ್ಮ ಕಥಾ ಕರನ್ನ ಬಿಂಪೈ 112 414 414 ಕೊಂದೇಸಿ ಸಹಿತೈ ಬೋಗ್ ಜುವೆಲರ್ಸ್ ಸಮದಾ ಒಬ ಸಮಗೈ
2: finishing wahala kles color of flow vajabena sip bendagani kal pavati avalakshana novi oyat wahale

0: ಅಖಿಲ ಕವರ್ಧನ ಟೆಕ್ಸ್ಟೈಲ್ಸ್
1: ಹತ್ತಲಿಸ್ ಫಸಲಕ ಡೇವಿಡ್ ಪೀರಿಸ್ ವಿಶ್ವಾಸ ಸಮಗಿನ್ನೆನ ಬಜಾಜ್ ಚೆಟಕ್ ಇಲೆಕ್ಟ್ರಿಕ್ ಸ್ಕೂಟರ್ ದನ್ ರಟಪುರ ವಿಹಿದುರು ಡಿಪಿಎಂಸಿ ಪ್ರದರ್ಶನಾಗಾರ ಸಹ ಡೀಲ ಜಾಲ
2: ಏಳು ಅವಸಾನ ಕ್ಲಾಸಸ್ ವ್ಯಕ್ತ ಎನ್ಐಬಿಎಂ ದ ಸಿಟಿ ಯೂನಿವರ್ಸಿಟಿ ಸಮಕಿನ್ ಒಬೆ ಗ್ಲೋಬಲ್ ಲೈಫ್ ಗೆ ಕೊಡನಗಾಗನ್ನ ಯುಕೆ ಆಸ್ಟ್ರೇಲಿಯಾ ಮಲೇಷಿಯಾ ಹೋ ರಷ್ಯಾ ವಿಶ್ವವಿದ್ಯಾಲಯಕ್ಕಿನ್ ಲೋ ಪಿಲಿಗತ್ ಉಪಾಧ್ಯಾಕ್ ಬಿಸ್ನೆಸ್ ಕಂಪ್ಯೂಟಿಂಗ್ ಡಿಸೈನ್ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲ್ಯಾಂಗ್ವೇಜಸ್ ಸೈಕಾಲಜಿ ಹಾಲ್ ಲಾಜಿಸ್ಟಿಕ್ಸ್ ಅನ್ನ ಅಂಶಕ್ಕಿನ್ ಸಂಪೂರ್ಣ ಕರನ್ನ ಅದಮ ಅಮತನ್ನ ಬಿಂದು ಐಕೈ ಹತ್ತು ಸಿತಿ ಸ್ಥಗೈದಾಹ ಎನ್ಐಪಿಎಂ ದ ಸಿಟಿ ಯೂನಿವರ್ಸಿಟಿ ದ ಪ್ಲೇಸ್ ಟು ಬಿ
3: ಕರಯೇ ಪೆರಲಿಕರಣ ಎನ್ಎಲ್ಬಿ ಮೆಗಾ ಪವರ್ ತೆವಂತ ಮೆಗಾ ಸುಪರ್ ಟ್ಯಾಗ್ ದ ಅಮತರವ ರೂಪಿಯಲ್ ಕೋಟಿಯಕ ಪವರ್ ಸುಪರ್ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪರ್ ಟ್ಯಾಗ್ ದ ಸುಪರ್ ರಿಮೋಟ್ ರತ್ಯ ದಿನನ ಲೋಕುಮ ಸುಪರ್ ಟ್ಯಾಗ್ ದ ನೆಕಮಲೋತರಯ್ಯ ಎನ್ಎಲ್ಬಿ ಮೆಗಾ ಪವರ್ ಒಬ ಅದಮ ಮಿಲದಿ ಕನ್ನ
4: ಪುಂಚಿಕಾರ ನಿವಸ ವಾಹನ ಉದ್ಯಾನಯ ತೋರಗಾನ ವಾಹನ ಹಾರಸ್ಯ ಏಕಮ ದನ ವಾಹನ ಪರೀಕ್ಷಾ ಕರಗನಿಮೆ ಪಹಸುಕಮದ ಸಹಿತಾಯಿ ಪುಂಚಿಕಾರ ನಿವಸ ಅಪಿ ಒಬಟ ಹೊಂದ ವಾಹನ ಪಮನಕ್ಮ ತೋರಾ ಬೇರಾ ದೆನ್ನೆಮು ಮಾಲಬೆ ಪುಂಚಿಕಾರ ನಿವಸ
5: ಇತ್ತುರುಂ ಗಿನುಮಕಡ ಸಿಯೆಟ ಹತಕ್ ದಕ್ವಾ ಇಕಲ್ಲ ಪೋಲಿಯಕ್ ಎತ್ತಲು ಪುದುಮ ಹಿತನ ವಾಸಿಯೆಕ್ಕ ಎಲ್ ಬಿ ಪ್ರೀಮಿಯರ್ ಸೇವಿಂಗ್ಸ್ ಇತ್ತುರು ಕರನ ಪುದುಮ ಹತ ಅಮತನ್ನ ಬಿಂದು ಏಕೈಕೈ ದೆಕೈ ದೆಸಿಯೈ ದೆಸಿಯ ಫೀಚ್ ರೇಟಿಂಗ್ಸ್ ಐ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಯಾಪದಿಂಚಿ ಮೂಲೆ ಸಮಾಗಮಕಿ
6: ಫುಲ್ ಚಾರ್ಜ್ ಅಗೇನ್ ಕಿಲೋಮೀಟರ್ 150ಕಟ ವೆಡಿ ದುರಾಕ್ ನಿವಸೇದಿಮ ಚಾರ್ಜ್ ಕಿರೀಮಟ ಹೆಕಿಯಾವ ಅತಿ ಲಿಥಿಯಂ ಅಯನ್ ಬ್ಯಾಟರಿಯ ಸಮಗಿನ್ನೆನ ಬಜಾಜ್ ವಿಗೋ ಇಲೆಕ್ಟ್ರಿಕ್ ತ್ರಿರೋಧ ರಥಯ ಡೇವಿಡ್ ಪೀರಿಸ್ ಇ ಮೊಬಿಲಿಟಿ ವೆತಿನ್ ಬಿಂದು ಐಕೈ ಹತರೈ ಹತ್ ಸಿಐ 550
7: అమ్మే మన తమై మేసరే వెడియమ్మ లకును గన్నె నే నే మన తమై వెడియమ్మ గన్నె
8: హరి హరి అపి బలముకో హెనం సియత పొకట్ మనీ ప్రశ్నవలట కౌద హరియటమ ఉత్తర దెన్నె కియలా
9: హరియట ఉత్తర దున్నొత్ రూపాయల 5000 కుతమ్మనా
10: పహవసరే ఇందం 11 వసర వెనకం ఇగన గన్న దువే పుతే ఓయాలటై మే అవస్థావ దెన్మ దరువగే నమై కమై వసరై బిందువై 714 151 151 ట వాట్సాప్ కరన్న సతియ දවස් පහේම උදේ 5යි කාලට සියත FM අහන්න.
11: සියත පොකට් මනි අනුග්‍රහය.
12: රුපියල් 1000ක මූලික තැන්පතුවකින් අරඹන්න. වාර්ෂික පොලිසියට 4.5යි. සඵල පොලිසියට 4.9යි. සර්වෝදය ඩෙවලොප්මන්ට් ෆයිනෑන්ස් පෙන්ෂා ඉදරුම් ගිනුමක් අදම අරඹන්න. අමතන්න 13.19.
13: 2019 අංක 42 දරන මුදල් ව්‍යාපාර පනත යටතේ ශ්‍රී ලංකා මහ බැංකුවේ බලපත්‍ර ලාභී මූල්‍ය සමාගම් කේ. ලංකා රේටින් ඒජන්සි BBB- stable outlook.